0: ಓಂ ಶ್ರೀ ಸಾಯಿರಾಮ್. ಬಿಫೋರ್ ವಿ ಕಂಟಿನ್ಯೂ ವಿತ್ ದಿ ಅರುಣ ಪ್ರಶ್ನಂ, ಲೆಟ್ ಅಸ್ ಜಸ್ಟ್ ರಿವೈಸ್ ವಾಟ್ ವಿ ಹ್ಯಾಡ್ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಅನುವಾಕ 97th ಅನುವಾಕ. ವಿ ಸ್ಟಾರ್ಟ್ ಫ್ರಮ್ ಆಪೋಹ ಯತ್ ಬೃಹತೀರ್ ಗರ್ಭಮಾಯನ್. ಸೊ ವಿಲ್ ಸ್ಟಾರ್ಟ್ ಫ್ರಮ್ ದೇ ರಿಪೀಟಿಂಗ್ ಈಚ್ ಸೆಂಟೆನ್ಸ್ ಟ್ವೈಸ್. ಸೊ ವಿಲ್ ಚಾಂಟ್ ಟುಗೆದರ್. ಒನ್ಸ್ ವಿ ಕಂಪ್ಲೀಟ್ ದಟ್, ದೆನ್ ವಿಲ್ ಕಂಟಿನ್ಯೂ ವಿತ್ ದಿ ಸೇಮ್ ಮಂತ್ರ ಲೇಟರ್. ವಿ ಶಲ್ ಸ್ಟಾರ್ಟ್ ವಿತ್ ದಿ 97th ಅನುವಾಕ.
1: ಓಂ ಆಪೋಹಯದ್ ಬೃಹ

0: ಷಷ್ಟೈವ ಸಹಸ್ರ ಷಷ್ಟ ಪ್ರತಿತಿಷ್ಠತಿ
1: ಶತಶಶ್ಚೈವ ಸಹಸ್ರ ಷಷ್ಟ ಪ್ರತಿತಿಷ್ಠತಿ ಶತಶಶ್ಚೈವ ಸಹಸ್ರ ಷಷ್ಟ ಪ್ರತಿತಿಷ್ಠತಿ
0: ಯ ಏತಮಗ್ನಿಂ ಚಿನುತೆ
1: ಯ ಏತಮಗ್ನಿಂ

0: ಸತ್ ಶ್ರೀ ಸಾಯೇಶ್ವರಾರ್ಪಣಮಸ್ತು.
1: ವಿತ್ ದಿಸ್ ವಿ ಕಮ್ ಟು ಎನ್ ಟು ದಿಸ್ ವೀಕ್ಸ್ ರೇಡಿಯೋ ಸಾಯಿ ವೇದಮ್ ಟ್ಯೂಟರ್. ಇನ್ ದ ಕಮಿಂಗ್ ಕ್ಲಾಸ್ ವಿ ಶಾಲ್ ಕಂಟಿನ್ಯೂ ವಿತ್ ದಿ ಅರುಣ ಪ್ರಶ್ನಂ. ಸಾಯಿರಾಮ್.
2: You were listening to an episode of our program Vedam Tutor. This episode was first aired on the 15th of September 2016 as part of Thursday Live from Prashanthinilayam on Asia Stream of Radio Sai Global Harmony. This program was hosted by Ganesh of Team Radio Sai. Thank you and Sai Ram.
3: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.